ಆಜ್ಞಾ ಕರಾಮಹ. ಸರ್ವಬಲಧಾರಿಯು ಅನಾದಿ ಅನಂತವು ದಿವ್ಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮನ್ಗೆ ಗತಃ ಪ್ರಾಣಿಯ ಒಬಿಗೆ ಶ್ರೀ ಕುಮಾರಯಟೊಬಿನ ವಾಸಸ್ಥಾನಯಕ್ ವನಲಿಸ ಇಸ್ಪ್ರೀತು ಸಾಂತು ಅರಮೀನ್ ಹೇತುಯುಕ್ತ ಕರದಿ ವದಾಲಾವೇದ. ಅಪಸತ್ರು ಸಿಹಿಕರ್ನೋ ತುಮಿಯಗೆ ದಯಾಬರೆ ಆಜ್ಞಾವ ಬಲ ಅಪಟೇ ದೆನ್ನಾವು ನಪುರುವಲಿನ್ಹ ಅನವರ್ತ ಮರ್ನೇನ್ ಗೆಲವೀಮ ಸೆಲಸು ಮೆನವ. ಮೇ ಕೀದೇ ಅಪಗೇ ಸ್ವಾಮಿಯು ಜೇಸು ಕ್ರಿಸ್ತು ಸುಹಾಸೆ ಉದಿಸಾಮ ಅಪಟ ಲಭೇವಾ.

ಎನ್ನುವ ಪ್ರಮಾಣಾತ್ಮಕವನ್ನೇವೇ ಗುಣಾತ್ಮಕವ. ಈ ಗುಣಾತ್ಮಕ ದೃಷ್ಟಿಯ ಬಲಾಂದೋಣ ಉನ್ವಾಹಸೆ ಅವ್ರದ್ದು ವಿಸ್ಸಾಕ್ತಿ ಹಾಕ್ ಕಥಲಿ ಹಾಕ್ ದೇಶನಾಕರೇ ನೆಹ ಅವ್ರದ್ದು ತುನಾಯ್ ಇವಾಗೆ ಉನ್ವಾಹಸೆಗೆ ದೇಶನಾ ಶೈಲಿ ಅಪಿ ಇದ್ರಿಯದಿ ಸಲಕಾ ಬಲನ ವೆಡಿ ವಿಸ್ತರ ಸಮಗ ದೇಶನಾ ಶೈಲಿಯ ಇತಾಮ ಕೆಟಿ ರಿಜು ಸಹ ಅಪಿ ಅರಕಿಯಾನೆ ಪಾಯಿಂಟ್ ಗಟ ವಿತರ ಎಹಮಾಯ್ ಉನ್ವಾಹಸೆ ಮೇ ಮಹಾ ಪೊದ್ಗನನ್ ಉಗನ್ನಲ ನೆಹ ವಿಶಾಲ ಮಹಾ ದೀರ್ಘ ದೇಶನಾ ಕರ್ಲನ್ ಬಹುಮ ಕೆಟಿ ಸರಳ ಇವಾಗೇಮ ಉನ್ವಾಹನ್ಸಿಗೆ ಜನತಾವಟ ತೇರು ಗತ ಹಕ್ಕಿ ಜೀವಿತ ಅದಾಲ ದೇವಲ್ ತಮಾಯ ದೇಶನಾ ಕಲ್ಲತಿಯಲ್ಲಿ ಇತರ ಎವೆನಿ ಸುಲು ಕಾಲಯ ತುಲ ಬಹುಮ ಸೀಮಿತ ದೇಶನಾ ಮಾಲಾವ ಮಗಿ ಸೀಮಿತ ಕ್ರಿಯಾಪಟಿಪಾಟಿ ಅಕ್ ಮಗಿ ಕ್ರಿಯಾವನ್ ಮಗಿ ಮಹಾ ದೇವಂತ ಪೆರಲಿಯ ವೆನಸಕ್ಕರ ಅದಟ ದೆದಹಗಟ ಪಸುವತ್ ಅದಟ ವರ್ತಮಾನ ಲೋಕೆ ವೆಡಿಯಮ್ಮ ಕಥಾಬಹಕರ ಮೀನ್ಸು ವೆಡಿಯಮ್ಮ ಕಥಾಬಹಕರ್ನ ಪುದ್ಗಲಯ ಜೇಸುಸ್ ಕ್ರಿಸ್ತನ್ ವಹಾಸೆ ಎಮ್ರತ ವೆನ ಕಿಸೀಮ ಪುದ್ಗಲೇ ನೆವೆ ಮೇಕ ತಮಾಯ್ ವಿದ್ಯಾತ್ಮಕ ಸತ್ಯತಾವೆ ಕೊಹೋಮದ ಏಕ ಊನೆ ಅಪಿಟಿಕ ಬಲಮು ಅಪೇ ಹರ್ದ ಸಾಕ್ಷ್ಯಾತ್ ಏಕ ಗನುಗನು ಕರಲ ಕೊಹೋಮದ ಮೇ ಪುದ್ಗಲಯಾಟ ಮೆತರಮ್ಮ ಸ್ಥಾನಯಕ್ ಲಭುನೆ ದ್ಯಾತ್ತ ಒಯಗನ ಕುದುಮ ಊನೆ ಅಪಿ ವಿತರಕ್ ನೆವೆ ನೆಪೋಲಿಯನ್ ಬೋನಪಾರ್ಟ್ ಒಯ ಪ್ರಶ್ನೆ ತಿಬುಣ ಮಾನವ ಇತಿಹಾಸೇ ಬಿಹುನು ಇತಾಮ ದಕ್ಷ ಯುದ ಸೆನೆವಿಯೇ ತಮಾಯ್ ನೆಪೋಲಿಯನ್ ಬೋನಪಾರ್ಟ್ ಸಮಹರ ಇತಿಹಾಸಜ್ಞೋ ಕಿಯನವಾ ಎತುಮ ತಮಾಯ್ ಹೊಂದಮ ಯುದ ಉಪಾಯಟ ದಕ್ಷಮ ಕೆನಾ ಇತರಮ್ಮ ದಕ್ಷ ಜನರಲ್ ಕೆನೆಕ್ ಬಿಹಿವೆಲಾ ನೆಹೆ ಕೆಲೆಕನ್ ಕುಡಾ ಹಮುದಾವಕಿನ್ ವಿಶಾಲ ಹಮುದಾವನ್ ಪರಾಜಯ ಕಿರೀಮೇ ದಕ್ಷ ಹೆಕಿಯಾವಕ್ ತಿಬುಣ ನೆಪೋಲಿಯನ್ ಬೋನಪಾರ್ಟ್ ದಂ ಮೇವಾಗಿ ಇತಾ ದಕ್ಷ ನೆಪೋಲಿಯನ್ ಬೋನಪಾರ್ಟ್ ತಿಬುನು ಪ್ರಶ್ನೆ ಆಗ್ತಮಾಯ್ ಮಠ ಮೆಚ್ಚರ ಹಮುದಾವಕ್ಕಿಂದಲ ಮೆಚ್ಚರ ದಕ್ಷ ಹಮುದಾ ನಿಲದಾರಿನಿಂದಲ ಮಠ ಪುಲ್ವಾಂಗುನ ಸಹನ ಪ್ರಮಾಣ ಲೋಕೆ ಅಲ್ಲಗ ಸಹನ ಪ್ರಮಾಣ ಓಹುಗೆ ಕಾಲೇದೆ ಓಹು ಅಲ್ಲಗ ಈಜಿಪ್ತ್ ವಟ ವೆನಕ ಮೇ ಪ್ಯಾತ್ತಿಂಗ್ ಬ್ಯಾಬಿಲೋನಿಯಾವ ಪರ್ಷಿಯಾವ ಇವಾಗೆ ಪ್ರತಿವಲ್ಟ ಆವ ಮುಳು ಯುರೋಪೇಮ ಅಲ್ಲಗ ಎತೋಟ ನೆಪೋಲಿಯನ್ ಬೋನಪಾರ್ಟ್ ಅಹನವ ಮೇ ಕ್ರಿಸ್ತುನ್ ವಹಾಸಿ ಕಿಯನ ಕೆನ ಕಿಸಿಮ ಹಮುದಾವಕ್ ನೆತುವ ಏಕ ವೆಡಿಲ್ಲಕ್ ತಿಯನ್ ನೆತುವ ಏಕ ನೆವಕ್ ನೆತುವ ಏಕ ಹಮುದಾ ಮೇ ಸೆಬಲೆಕ್ ನೆತುವ ಕೊಹೋಮದ ಮಿನಿಸುಂಗೆ ಸಿಸ್ಸತನ್ ಮೆತರಮ್ಮ ಆಕ್ರಮಣೆ ಕರೆ ಓಟ ತಿಬುನು ಲೋಕುವ ಪ್ರಶ್ನೆ ತಮಾಯ್ ಕೊಹೋಮದ ಮೇ ಪುದ್ಗಲಯ ಮೇ ವಡುವ ಮೇವೇನಿ ಮಹಾ ದಯಾಕ್ ಕರೆ ಮಠ ಮೇ ದೇವಂತ ಹಮುದಾವಕ್ ತ್ಯಾಗನ ಕರಂಡ ಬೇರುವನು ದೇ ಏಕ ಹೊಂದ ಪ್ರಶ್ನೆ ನೆಪೋಲಿಯನ್ ಬೋನಪಾರ್ಟ್ ಇತಾಮ ಅವಾಂಕ ಕೆನೆಕ್ ಎನಿಸಾಯ್ ಓ ಎವೇನಿ ಅವಾಂಕ ಪ್ರಶ್ನೆಯಕ್ಕೆಕ್ಕ ಗನುದೆನು ಕರೆ ಹರ್ದ ಸಾಕ್ಷ್ಯ ತೂಲ ತರ ಅಪಿ ತೊಯದೇ ಅಹಂಡೋನ ದ್ವೇಷ ಸಾಗತವ ನೆವೇ ವಿದ್ಯಾತ್ಮಕವ ಸಹ ವಿವೃತವ ತೋರೆ ತುಮಾ ಮಮಕುವ ಕ್ರಿಸ್ತುನ್ ವಹಾನ್ಸೆ ಕುಡಾ ಕಾಲಯಕ್ ತುಲ ಯಾಮ್ ಕಿಸಿ ಸಮಾಜ ಮೆಹೆವರ ಪಟಾನ್ ಗಾತ್ತ ಮುಖದೆ ತುಮಾ ಇಪದುನು ಜಾತಿಯ ತಮಾಯ್ ಪ್ಯಾರನಿ ಇಸ್ರಾಯಲ್ ವರು ಇಸ್ರಾಯಲ್ ಜಾತಿಯ ಗ್ಯಾಮುರು ದೀರ್ಘ ಇತಿಹಾಸ ಆಗ್ತಿಬುನ ಇಸ್ರಾಯಲ್ ಜಾತಿಯ ಅಪಿ ದಾನ್ನವ ಮಾನವ ಇತಿಹಾಸಯೇ ವೆಡಿಯಮ್ ದುಃಖ್ವಿದಿನಲಾದ ಜಾತಿಯ ತಮಾಯ್ ಇಸ್ರಾಯಲ್ ಜಾತಿಯ ವೆಡಿಯಮ್ಮ ಯಟತ್ ವಿಜಿತ ಕರಣೇಟ ಲಾಕ್ವೆಲ ವಿದೇಶ ಜಾತಿಂಗೆ ಪೀಡಾವನ್ ವಲ್ಟ ಪಾತ್ವೆಲ ವಿಶಾಲ ವಿಧಿಯೇ ಜನ ಸಂಹಾರ ವಲಟ ಇವಾಗೆ ಸಮೂಲ ಗಾತನ ವಲಟ ಲಾಕ್ವೆಲ ದುಃಖ್ವಿಂದಲ ಬಡಗಿನ್ನಿಂದಲ ಇವಾಗೆ ದರುಣು ಅದ್ದಕಿ ವಲಟ ಲಾಕ್ವೆಮಿನ ಎನಲಾದ ಜನತಾವ ಕ್ರಿಸ್ತನ್ ವಹನ್ಸಿ ಇಪ್ಪದೇನ ಕೊಟ್ಟ ಮೀಟ ಅವ್ರ ದೆದಹಕಟ ಪೆರ ಮೇ ಇಸ್ರಾಯೇಲೇಕಿನ ಭೂಮಿಯ ವರ್ತಮಾನೇ ವರ್ತಮಾನ ಇಸ್ರಾಯಲ್ ರಾಜಯಾತ್ ಇವಾಗೆ ಅಪಿ ದನ್ನು ಜೋರ್ದಾನೆ ಕೇನ ರಾಜ್ಯೇತ್ ಸಮಹರ ಕೊಟಾ ಸ್ತಮಾಯ ಮೇಕಟ ಆಯ್ತು ಉನೇ ಉನ್ವಾಹನ್ಸಿ ಇಪದೇನ ಕೊಟಾ ಮೇ ರಟ ರೋಮ ಅಧಿರಾಜ್ಯೇ ಯಟತ್ ವಿಜಿತೆ ಅಕ್ವಾಶಂತಿ ಉನೆ ರೋಮೇ ಯಟತೆ ಪಾಲನೆ ಉನೆ ತರ ಕ್ರಿಸ್ತ ಉನ್ವಾಹನ್ಸಿ ಇಪದೇನ ಕೊಟ ರೋಮ ಅಧಿರಾಜ್ಯ ವಶನ್ ಕಟೀತು ಕರೆ ಮಹಾ ಆಗಸ್ಟ್ ಸೀಸರ್ ಕಿಯನ ಏ ದೇವಂತ ಅಧಿರಾಜ್ಯ ಪ್ರಬಲ ಅಧಿರಾಜ್ಯ ವಿಶಾಲ ಪ್ರಮಾಣ ಲೋಕಯೇ ಪ್ರದೇಶ ಅಲ್ಲಗನ ತಿಬುನ ತರ ಕ್ರಿಸ್ತನ್ ವಹಾಸಿ ಇಪದುನೆ ಯಟತ್ ವಿಜಿತ ಸಮಯಕ ಇಪದುನೆ ಇಪದಿಲ ಉನ್ವಹಾನ್ಸಿ ದಕ್ಕ ಏವಕಟ ತಿಬುನು ಸೋಚನೀಯ ತತ್ವ ಇಸ್ರಾಯೇಲ್ ಇಸ್ರಾಯೇಲ್ ಪವಾ ಏವೆನ ಕೊಟ ಜನತಾವ ಅತರ ಪವ ವಿಷಮತಾವೆ ಅಂತಿಬುನ ವಿವಿಧಾಕಾರೇ ಜನ ಕೊಟ ಸಿದ್ಯ ಪಂಥಿ ವಿಷಮತಾವೆ ಆಗ್ತಿಬುನ
ගැටීම් තිබුණා.

ಯಾಜ್ಞಾಕರಂ ಸರ್ವಬಲಧಾರಿಯೂ ಅನಾದಿ ಅನಂತವು ದಿವ್ಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮನ್ಗೆ ಗತಃ ಪ್ರಾಣಿಯ ಒಬಿಗೆ ಶ್ರೀ ಕುಮಾರಯಟೊಬಿನ ವಾಸಸ್ಥಾನಯಕ್ ವನಲಿಸ ಇಸ್ಪ್ರೀತು ಸಾಂತು ಅರಮೇನ್ ಹೇತುಯುಕ್ತ ಕೃದಿ ವದಾಲಾವೇದ ಅಪಸತ್ರು ಸಿಹಿಕರ್ನೋ ತುಮಿಯಗೆ ದಯಾಬರ ಆಜ್ಞಾವ ಬಲ ಅಪಟಿ ದೆನ್ನಾವು ನಪುರುವಲಿನ್ಹ ಅನವರ್ವತ ಮರ್ನೇನ್ ಗೆಲವೀಮ ಸೆಲಸೋ ಮೆನವ ಮೇಕೀದೇ ಅಪಗೆ ಸ್ವಾಮಿಯೋ ಜೇಸು ಕ್ರಿಸ್ತು ಸುಹಾಸೆಯು ದಿಸಾಮ ಅಪಟ ಲಭೇವಾ ಆಮೇನ್.

ಯಾಜ್ಞಾ ಕರಾಮ ಸರ್ವಬಲಧಾರಿಯು ಅನಾದಿ ಅನಂತವು ದಿವ್ಯನಿ ಮೋಕ್ಷಾಂಪನ ಮಾತಾವನ ಕನ್ಯಮರಿಯ ತುಮನ್ಗೆ ಗತಃ ಪ್ರಾಣಿಯ ಒಬಿಗೆ ಶ್ರೀ ಕುಮಾರಯಟೊಬಿನ ವಾಸಸ್ಥಾನಯಕ್ ವನಲೆಸ ಇಸ್ಪ್ರೀತು ಸಾಂತು ಅರಮೀನ್ ಹೇತುಯುಕ್ತ ಕರದಿ ವದಾಲಾವೇದ ಅಪಸತುರು ಸಿಹಿಕರ್ನೋ ತುಮಿಯಗೆ ದಯಾಬರ ಆಜ್ಞಾವ ಬಲ ಅಪಟಿ ದೆನ್ನಾವು ನಪುರುವಲಿನ್ ಅನವರ್ವತ ಮರ್ನೇನ್ ಗೆಲವೀಮ ಸೆಲಸೋ ಮೆನವ ಮೇಕೀದೇ ಅಪಗೆ ಸ್ವಾಮಿಯು ಜೇಸು ಕ್ರಿಸ್ತು ಸುಹಾಸೆಯು ದಿಸಾಮ ಅಪಟ ಲಭೇವಾ.

ರಿದ್ಮಿವಾಲಾ ಗೆಬಿನ್ ನೆಗೆನೆ ಕುಮರಿ ಕೌರುದು ಗೀಪದ ರಚನೆ ಸಹ ಸಂಗೀತ ನಿರ್ಮಾಣ ಗರು ಬರ್ಸಿಲಿನ್ ಜಯಕುಡಿ ಪೀತುಮ ಗೀತ ಗಾಯನೆ ಕಲ್ಯಾಣಿ ವಂಚನಾಥ ಸಮಗ ಸೇವಿನಿ ರಾಜಪಕ್ಷ ನವ ಸಂಗೀತಾಧ್ಯಕ್ಷನೆ ಸುಧಾ ಪ್ರಿಯಶಾಂತ್.

ಬಲಾಗಿರಿ ನೆತಿನಿ ಕುಮಾರಿ ಕೌರುದು ಈ ಪದ ರಚನೆ ಸಹ ಸಂಗೀತ ನಿರ್ಮಾಣ ಗರು ಬರ್ಸಿಲಿನ್ ಜಯಗುಡಿ ಪೀತುಮ ಗೀತ ಗಾಯನೆ ಕಲ್ಯಾಣಿ ವಂಚನಾಥ ಸಮಗ ಸೇವಿನಿ ರಾಜಪಕ್ಷ ನವ ಸಂಗೀತಾಧ್ಯಕ್ಷನೆ ಸುಧಾ ಪ್ರಿಯಶಾಂತ್.

ಈ ಡೋರೆ ನಿಮಾಮಿಯ ಈ ರೀತಿ ಅಲಿಗಿಯ ಕಾಷ್ಟಕ ಓ ಮಿಹಿ ಕಾತಟ ಅಮಾದಹರ ಎದಹಲಿನಿ ಬಿಂದು ಬಿಂದು ದಹಂ ಮಿಹಿರ ಹದಪಿನ ಮೇರು ಸುವರೆ ಕರಾಯಿ ದೊರಿನ್ ದೊರ ಪತುರುವ ಪಹಾನ್ ಕರನ ಹದ ಮಂಡಲ ಕಾನ್ಕಾಲು ರಸ ಗಂಗುಲ ಓ ಏ ವಿನಕಪ್ನವ ಒಬ್ಬ ದಿಮಿತು ರೇಡಿಯೋವರ್.

0: ಬೈಬಲೇ ನೊಲಿಯವು ನಾನ ಮೇಲೋಕೆಯ ಮೀಟ ವಡ ಸುಂದರ ತನಕ ಯಹಪತ್ ತನಕ ಬಾವಟ ಪಾತ್ವೇಯಿದ ಏವಾಗೇಮ ಬೈಬಲೆಯ ಕಿಯವನ್ನನ್ ಸಹ ಬೈಬಲೆಯ ನೊಕಿಯವನ್ನನ್ ಅತರ ಪಾವತಿನ ವೆನಸ ಕುಮಾಕ್ದ
1: ಮಹಾಚಾರ ಎಂಟನ್ ಮೀವನಗೆ ದಹಂ ಕಥಿಕಾವತಟ ಮೀಲಂಗಟ ಒಬಟ ಸವಂದಿಯ ಹೆಕಿ
0: ವರ್ತಮಾನೇ ಇತಾಮ ಸಂಕೀರ್ಣ ಜೀವಿತ ಗತಕರನ ಅಪಟ ಅತ್ತಟಮ ಬೈಬಲೆಯನ್ ಲಬಾಗತ ಹೆಕಿ ಮಗಪೆನ್ವೀಮ ಕುಮಾಕ್ದ ಅರ ವರ್ತಮಾನೆ ತರುಣ ತರುಣಿಯಂಗೆ ಭಾಷಾವೆಂ ಕಿಯನವನಂ ಬೈಬಲೇ ಕೇಲಕಿ ಆನ್ನೇ ಬೈಲಯಾಕ್ದ ಇತರ ಮೇವಾಗೆ ವಿವಿಧಾಕಾರಿ ಪ್ರತಿಕಡೆಯನ್ ತಮೈ ಅಪಿ ಮೇಮ ಸಾಕಚ್ಛಾ ಮಾಲಾವೆನ್ ವಿಚಾರಶೀಲಿ ವಿಧಿಹಟ ಎವಾಗೇಮ ಇತಾ ಪುಲುಲ್ ವಿಧಿಹಟ ಎವಾಗೇಮ ಇತಾಮ ವಿದ್ಯಾತ್ಮಕ ಆಕಾರೇನ್ ಸಲಕಾ ಬೆಲೀಮಟ ಅಪೇಕ್ಷಾ ಕರಾನ್ನಿ ಎತುಲಿನ್ ಅಪಗೆ ಜೀವಿತ ವಡಾ ಯಹಪತ್ ಕರಗನೀಮ ವಡಾ ಅರ್ಥವತ್ ಕರಗನೀಮ ಸಹ ವಡಾ ಆನಂದ ಜನಕ ಕರಗನೀಮಟ ಅಪಿ ಮೇ ಸಾಕಚ್ಛಾ ಮಾಲಾವೆನ್ ಪ್ರಯತ್ನಯಾಕ್ ದರನವಾ ಅಪಿ ಹೆಮದೆನಾಗೇಮ ಯಹಪತ ಅಭಿವೃದ್ಧಿಯ ಸಹ ಆಧ್ಯಾತ್ಮಿಕ ಪ್ರಗತಿಯ ಉದ್ದೇಶ
1: ಒಬ್ಬ ಏ ಸವಂದುನ್ನೇ ಮಹಾಚಾರ್ಯ ಆಂಟನ್ ಮೀವನಗೆ ದಹಂ ಕಥಿಕಾವತದ

0: ಬೈಬಲ್ ನೊಲಿಯವು ನಾನಾ ಮೇಲೋಕೆಯ ಮೀಠ ವಡಾ ಸುಂದರ ತನಕ್ ಯಹಪತ್ ತನಕ್ ಬಾವಟ ಪಾತ್ವೇಯ್ದ ಎವಾಗೇಮ ಬೈಬಲೆಯ ಕಿಯವನ್ನನ್ ಸಹ ಬೈಬಲೆಯ ನೊಕಿಯವನ್ನನ್ ಅತರ ಪಾವತಿನ ವೆನಸ ಕುಮಕ್ದ
1: ಮಹಾಚಾರ್ಯ ಆಂಟನ್ ಮೀವನಗೆ ದಹಂ ಕಥಿಕಾವತಟ ಮೀಲಂಗಟ ಒಬಟ ಸವನ್ ದಿಯ ಹೆಕಿ
0: ವರ್ತಮಾನೇ ಇತಾಮ ಸಂಕೀರ್ಣ ಜೀವಿತ ಗತಕರಣ ಅಪಟ ಅತ್ತಟಮ ಬೈಬಲೆಯನ್ ಲಬಾಗತ ಹೆಕಿ ಮಗಪೆನ್ವೀಮ ಕುಮಕ್ದ ಅರ ವರ್ತಮಾನೇ ತರುಣ ತರುಣಿಯಂಗೆ ಭಾಷಾವೆಂ ಕಿಯನವನಂ ಬೈಬಲೆಯ ಕೇಲಕಿ ಆನ್ನೇ ಬೈಲಯಾಕ್ದ ಎತರ ಮೇವಾಗೆ ವಿವಿಧಾಕಾರಿ ಪ್ರತಿಕಡೆಯನ್ ತಮೈ ಅಪಿ ಮೇಮ ಸಾಕಚ್ಛಾ ಮಾಲಾವೆನ್ ವಿಚಾರಶೀಲಿ ವಿಧಿಹಟ ಎವಾಗೇಮ ಇತಾ ಪುಲುಲ್ ವಿಧಿಹಟ ಎವಾಗೇಮ ಇತಾಮ ವಿದ್ಯಾತ್ಮಕ ಆಕಾರೇನ್ ಸಲಕಾ ಬಲೀಮಟ ಅಪೇಕ್ಷಾ ಕರಾನ್ನಿ ಎತುಲಿನ್ ಅಪಗೆ ಜೀವಿತ ವಡಾ ಯಹಪತ್ ಕರಗನೀಮ ವಡಾ ಅರ್ಥವತ್ ಕರಗನೀಮ ಸಹ ವಡಾ ಆನಂದಜನಕ ಕರಗನೀಮಟ ಅಪಿ ಮೇ ಸಾಕಚ್ಛಾ ಮಾಲಾವೆನ್ ಪ್ರಯತ್ನಯಾಕ್ ದರನವಾ ಅಪಿ ಹೆಮದೆನಾಗೇಮ ಯಹಪತ ಅಭಿವೃದ್ಧಿಯ ಸಹ ಆಧ್ಯಾತ್ಮಿಕ ಪ್ರಗತಿಯ ಉದ್ದೇಶ
1: ಒಬ್ಬ ಏ ಸವನ್ ದುನ್ನೇ ಮಹಾಚಾರ್ಯ ಆಂಟನ್ ಮೀವನಗೆ ದಹಂ ಕಥಿಕಾವತಟಾಯಿ.